ಮಾರಲೆ ಇಹರಿಲೋ ರೇ ಬೈ ಮಾರಲೆ ಇಹರಿಲೋ ನೂರ ಮಂಗಾಲೋ ಅರೆ ನೋ ನಾಯ್ಯು ತಿರ ಗಾಲೋ